wa woni problem kra onua me de ma tufu wasi dana wie no opɛ obi ama na ye wiring dia enye na ye yesu dia electric house hwehwe yesu dia electric house e wo jepe krom budi wani ache kebi kekwan so watra sister alice baby a wo fufu no a ko wani mkakra bi onsa benkum so ye ben ajapa store a number si e wo 0241675827 ena afi 0593545316 yesu dia electric house e yesu dia ena yasan so akofa yesu dia provision store aba anokwa enyama ni he drinks ahodo ni nyina ye tobi e wo soft drinks energy drinks ye wo oath ye wo seminar ahodo ye di si niema ye di gawe ye wo liquid soaps say ye pencil na wo pe say ye pen erasers ye wo bottled water ye wo sachet water biscuits ni champagne don simon provision items ni die agi se wo modi ena ye nya bi mawo e ye yesu dia provision store na woni bibi oto enyama ema ebulu 50 Ghana cedis ya e ye free delivery u pe we na ve die ye niema bo no so di da fomo e ti se ni etu fo bo na yesu dia provision store so e wo jepe krom eno so wo kebi kwan so ye ne kwan na ye fa wura jepe krom be market no ene di hwani mu aka kakra bi na wo tru aye alberto sport e ho na obi huni ye e ho so ji number wo 0241675827 ana afi 0540293706 yesu dia provision store mo ni amanu nti me bomu din a na mam